ಚಂದ್ರಂದಿನಿ ಮಂತಮ್ಮ ಬೆಟ್ಟಿಗೆ ಲಂಗರ್ ಚಲೇ ಗುರುಸಬ್ದ ಹತ್ತೋ ನಾವಿ ಕಟಿಗೆ ਜਪ ਤੱਕ